0: ಮತ್ಸ
1: ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ
0: ಮತ್ಸ ಮತ್ಸ ಮತ್ಸ ಮತ್ಸ.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್
2: FM Rainbow 101.9 Akashwani Hyderabad se jude hue hain aap aur hello rainbow ka safar jari hai. मैं हूं निशा आपके साथ और आप जहां कहीं भी होंगे उम्मीद है कि मुस्कुरा रहे होंगे, है कि नहीं, क्योंकि हेलो रेनबो से जुड़े हुए हैं तो ऑफ कोर्स मुस्कुराहट तो अपने आप चेहरे पे आ ही जाती होगी, है कि नहीं, और थोड़ी बहुत थकान भी आ जाती होगी, कॉल्स लगाते रहते आप, है कि नहीं, एक बार तो

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 p.m. ಎವ್ರಿ ಡೇ ಆನ್ FM Rainbow 101.9.

0: ರೇನ್ಬೋ 101.9
1: ಹೈದರಾಬಾದ್ ಹಾರ್ಟ್ ಬೀಟ್ ಸಿಕಂದ್ರಾಬಾದ್ ವೈಬ್ ಎಫ್ಎಂ ರೇನ್ಬೋ ಬ್ರಿಂಗ್ಸ್ ಇಟ್ ಅಲೈವ್. ದಟ್ಸ್ ರೈಟ್, ವೈಬ್ರೆಂಟ್ ಹೈದರಾಬಾದ್ ಈಸ್ ಯುವರ್ ಎಂಟರ್ಟೈನ್ಮೆಂಟ್ ಗೇಟ್ವೇ ಟು ಎವ್ರಿಥಿಂಗ್ ಹ್ಯಾಪನಿಂಗ್ ಅರೌಂಡ್ ಟೌನ್. ಮ್ಯೂಸಿಕ್, ಕಲ್ಚರ್, ಸ್ಪೋರ್ಟ್ಸ್ ಅಂಡ್ ಸರ್ಪ್ರೈಸಸ್ ಆಲ್ ಪ್ಯಾಕ್ಡ್ ಇನ್ ಒನ್ ವೈಬ್ರೆಂಟ್ ಶೋ.
2: ಸೊ ವೆದರ್ ಯು ಆರ್ ಚಿಲ್ಲಿಂಗ್ ಅಟ್ ಟ್ಯಾಂಕ್ ಬಂಡ್ ಆರ್ ಶಾಪಿಂಗ್ ಅಟ್ ಚಾಮಿನಾರ್,
1: ಸ್ಟೇ ಟ್ಯೂನ್,
2: ಸ್ಟೇ ಬ್ರೈಟ್.
1: ವೈಬ್ರೆಂಟ್ ಹೈದರಾಬಾದ್.

0: ಎಫ್ಎಂ ರೇನ್ಬೋ 101.9.
1: ಹೈದರಾಬಾದ್, ಎ ಸಿಟಿ ದಟ್ ನೆವರ್ ಸ್ಟಾಪ್ ಸರ್ಪ್ರೈಸಿಂಗ್ ಅಸ್. ಹೈದರಾಬಾದ್ ವೇಕ್ಸ್ ಅಪ್ ವಿತ್ ಎ ನ್ಯೂ ಸ್ಟೋರಿ ಎವ್ರಿ ಡೇ, ಅಂಡ್ ಇಫ್ ಯು ವಾಂಟ್ ಟು ಸ್ಟೇ ಕನೆಕ್ಟೆಡ್ ಟು ದ ರಿಯಲ್ ಹಾರ್ಟ್ ಬೀಟ್ ಆಫ್ ದ ಸಿಟಿ, ದೆನ್ ದೇರ್ ಇಸ್ ಓನ್ಲಿ ಒನ್ ಪ್ಲೇಸ್ ಟು ಬಿ, ವೈಬ್ರೆಂಟ್ ಹೈದರಾಬಾದ್. Your daily infotainment companion that brings to you the latest happenings across the Twin Cities. Vibrant Hyderabad, every day at 8 a.m. only on Rainbow FM 101.9.

0: ರೈನ್ಬೋ 101.9
1: ಜಾಗ್ತೆ ರಹೋ ಜಾಗ್ತೆ ರಹೋ
2: ಸಿರ್ಫ ಜಾಗ್ತೆ ನಹಿ ಸಜಗ ರಹೋ
1: ಸಿರ್ಫ ರಾತೋ ಮೇ ನಹಿ ಜಿಂದಗಿ ಕೆ ಹರ್ ಮೋಡ್ ಪರ್ ಸಜಗ ರಹನಾ ಹೈ
2: ಅಫವಾಹೋ ಸೆ
1: ಧೋಕಾ ಧಡಿ ಸೆ
2: ಜಾಗರೂಕ ಹೋನಾ ಹೈ ಅಪ್ನೆ ಅಧಿಕಾರೋ ಕೆ ಪ್ರತಿ
1: ಅಪ್ನೆ ಜಿಮ್ಮೇದಾರಿಯೋ ಕೆ ಪ್ರತಿ
2: ಹರ್ ಸಹಿ ಫೈಸಲೆ ಕಿ ಶುರುವಾತ್ ಹೋತಿ ಹೈ ಜಾಗರೂಕತಾ ಸೆ ಔರ್ ಜಾಗರೂಕತಾ ಕಿ ಶುರುವಾತ್ ಹೋತಿ ಹೈ ಸಜಗ ಭಾರತ ಸೆ
1: ಸಜಗ ಭಾರತ
2: ಜಾಗರೂಕ ಭಾರತ
1: ಸಶಕ್ತ ಭಾರತ
2: ಸುನಿಯೆ ಸಜಗ ಭಾರತ
1: ಸೋಮವಾರ ಸುಬಹ 11:30 ಪರ ಸಿರ್ಫ ಎಫ್ಎಂ ರೈನ್ಬೋ 101.9 ಪರ ಸಜಗ ಭಾರತ
2: ಜಾಗರೂಕ ಬನಿಯೇ
1: ಸಜಗ ರಹಿಯೇ

0: ಎಫ್ಎಂ ರೇನ್ಬೋ 101.9
1: ಹೈದರಾಬಾದ್ ಹಾರ್ಟ್ ಬೀಟ್ ಸಿಕಂದ್ರಾಬಾದ್ ವೈಬ್ ಎಫ್ಎಂ ರೇನ್ಬೋ ಬ್ರಿಂಗ್ಸ್ ಇಟ್ ಅಲೈವ್. ದಟ್ಸ್ ರೈಟ್, ವೈಬ್ರೆಂಟ್ ಹೈದರಾಬಾದ್ ಈಸ್ ಯುವರ್ ಎಂಟರ್ಟೈನ್ಮೆಂಟ್ ಗೇಟ್ವೇ ಟು ಎವ್ರಿಥಿಂಗ್ ಹ್ಯಾಪನಿಂಗ್ ಅರೌಂಡ್ ಟೌನ್.
2: ಮ್ಯೂಸಿಕ್, ಕಲ್ಚರ್, ಸ್ಪೋರ್ಟ್ಸ್ ಅಂಡ್ ಸರ್ಪ್ರೈಸಸ್ ಆಲ್ ಪ್ಯಾಕ್ಡ್ ಇನ್ ಒನ್ ವೈಬ್ರೆಂಟ್ ಶೋ.
1: ಸೊ ವೆದರ್ ಯು ಆರ್ ಚಿಲ್ಲಿಂಗ್ ಅಟ್ ಟ್ಯಾಂಕ್ ಬಂಡ್ ಆರ್ ಶಾಪಿಂಗ್ ಅಟ್ ಚಾಮಿನಾರ್,
2: ಸ್ಟೇ ಟ್ಯೂನ್,
1: ಸ್ಟೇ ಬ್ರೈಟ್.
2: Vibrant Hyderabad
1: on FM Rainbow 101.9.